ಹೋಗಿ ಹೊಮ್ಮೊಮ್ಮೆ ಪಾಲೆ ನನ್ನ ಐದು ಕಲ್ಲೆ ಭಾಗಿ ಭಾಗಿ ದಗಿ ನೂ ಸಾಥಿ ಬಪ್ಪ ಹೋಗ್ಲಿ ಹೊಮ್ಮೊಮ್ಮೆ ಪಾಲೆ ನನ್ನ ಐದು ಕಲ್ಲೆ ಭಾಗಿ ಭಾಗಿ ದಗಿ ನೂ ಸಾಥಿ ಬಪ್ಪ ಹೋಗ್ಲಿ